ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಅಹಮೆನ್ನುವರ್ತಿನರ್ಥಂ ಬ್ರಹ್ಮಮದೇ ಬ್ರಹ್ಮಮೆನ್ನುವರ್ತಿನರ್ಥಂ ಬ್ರಹ್ಮಮದೇ ಅಸ್ಮಿ ಎನ್ನುವರ್ತಿನರ್ಥಂ ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಅಣ್ವಟ್ರ ಸತ್ಪದಾರ್ಥಂ ಬ್ರಹ್ಮಮದೇ ಪಗಿಹುಟ್ರ ಚಿತ್ ಪದಾರ್ಥಂ. ಬ್ರಹ್ಮಮದೇ ಪ್ರಿಯಮೆನು ಸುಖ ಪದಾರ್ಥಂ ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಜಡಮೆನ್ನು ಪರ್ತಿನರ್ಥಂ ಬ್ರಹ್ಮಮದೇ ಜೀವನೆನು ಪರ್ತಿನರ್ಥಂ. ಬ್ರಹ್ಮಮದೇ ಈಶನೆನು ಪರ್ತಿನರ್ಥಂ ಬ್ರಹ್ಮಮದೇ ಅಖಂಡೈಕ

ಬ್ರಹ್ಮಮದೇ ಕುರವನೆನೆ ಕಣ್ಬದಾಗು ಬ್ರಹ್ಮಮದೇ ಶೀಡನೆನೆ ಕಣ್ಬದಾಮಿ ಬ್ರಹ್ಮಮದೇ ಅಯನನವು ಕಣ್ಬದಾಗು ಬ್ರಹ್ಮಮದೇ ಹರಿಯನವು ಕಣ್ಬದಾಗು ಬ್ರಹ್ಮಮದೇ ಹರಣನವು ಕಣ್ಬದಾಗು ಬ್ರಹ್ಮಮದೇ ಅಮರರನೆ ಕಣ್ಬದಾಗು ಬ್ರಹ್ಮಮದೇ ಸೃಷ್ಟಿಯನೆ ಕಣ್ಬದಾಗು ಬ್ರಹ್ಮಮದೇ ಸ್ಥಿತಿಯನವು ಕಣ್ಬದಾಗು ಬ್ರಹ್ಮಮದೇ ನಾಶಮೆನೆ ಕಣ್ಬದಾಗೋ ಬ್ರಹ್ಮಮದೇ ನಿಖಿಲಮುಮೈ ಕಣ್ಬದಾಮೆ ಎಂಗೆಂಗೆ ಯವ್ವಿಧಮೈ ಕಂಡಬೋದು

ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೇ ಅಹಮೆನ್ನೋ ಪರತಿನರ್ಥಂ ಬ್ರಹ್ಮಮದೇ ಬ್ರಹ್ಮಮೆನ್ನೋ ಪರತಿನರ್ಥಂ ಬ್ರಹ್ಮಮದೇ ಅಸ್ಮಿಯನ್ನೋ ಪರತಿನರ್ಥಂ ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೇ ಐವಟ್ರ ಸತ್ಪದಾರ್ಥಂ ಬ್ರಹ್ಮಮದೇ ಪರಿವುಟ್ರ ಚಿತ್ ಪದಾರ್ಥಂ ಬ್ರಹ್ಮಮದೇ ಪ್ರಿಯಮೆನು ಸುಖ ಪದಾರ್ಥಂ ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಜಡಮೆನ್ನು ಪರತಿನರ್ಥಂ ಬ್ರಹ್ಮಮದೆ ಜೀವನೆನು ಪರತಿನರ್ಥಂ ಬ್ರಹ್ಮಮದೆ ಈಶನೆನು ಪರತಿನರ್ಥಂ ಬ್ರಹ್ಮಮದೆ ಅಖಂಡೈಕ ರಸ

ಬ್ರಹ್ಮಮದೇ ಸೃಷ್ಟಿಯನ ಕಾಣ್ಬದಾಗೂ ಬ್ರಹ್ಮಮದೇ ಸ್ಥಿತಿಯನವೂ ಕಾಣ್ಬದಾಗೂ ಬ್ರಹ್ಮಮದೇ ನಾಶಮೆನ ಕಾಣ್ಬದಾಗೋ ಬ್ರಹ್ಮಮದೇ ನಿಖಿಲಮುಮೈ ಕಾಣ್ಬದಾಮೇ ಎಂಗೆಂಗೆ ಯವ್ವಿಧಮೈ ಕಂಡಬೋದು ಇದರ ಮೆನೆ ಕಂಡಿಡುವ ಕಾಕ್ಷಿಯಲ್ಲ ಅಂಗಂಗೆ ಉಳ್ಳ ಅಧಿಷ್ಠಾನಮಾನ ಅರಿವುರುವ ಬ್ರಹ್ಮಮದ ಧನ್ಯಮಾಗಾದು ಎಂಗೆಂಗೆ ಅಲಿಮುದನಾಯ್ ಕಂಡಬೋದು ಇವೆಯೆಲ್ಲಾಂ ಅಳಿಯದ ಧನ್ಯಮಾಮೋ ಅಂಗಂಗೆ ಕಂಗಿಂದ್ರ ಕಕ್ಷಿಯಲ್ಲ ಅಪ್ಪಡಿಗೆ ಬ್ರಹ್ಮಮದ ಧೈರ್ಯಯಾಗ ಅಪೂರ್ವಮಾಗಿದಿಯಲ್ ತೋಂಡ್ರಿಯಾಂಗೆ ಅಡಗಿಯಿಡುಂ ಅನಗಿಮಿದ ಅಲೆಯು ಅಂದೆ ಅಪೂರ್ವೆಯಾವಗಳ ಮಧ್ಯೆ